ಸ್ಟ್ಯಾಟಿಸ್ಫೈಸ್ ಶ್ರೀ ಅಲಪುರುಷ ಮಹಾದೇವ ಕೀ, ಶ್ರೀ ದೇವ ಪುರುಷ ಮಹಾದೇವ ಕೀ, ಶ್ರೀ ದೀಪ್ ನಾರಾಯಣ ಭಗವಾನ್ ಕೀ.